ಯಾಳೆ ಯಾಳೆ ಅಳ ಕುಮಿ ಅಳೆ ಅಳ ಹಂಗ ಮುಂದಿನಲ್ಲ ಗಾಂಡ ಮಾಯ ಯಾಳೆ ಅಳ ಕುಮಿ ಅಳೆ ಅಳ ಪಾರ್ವತಿಯೋ ಪರಮೇಶ್ವರ ಯಾಳೆ ಅಳ ಕುಮಿ ಅಳೆ ಅಳ ಹೆಂಗ ಪರಿಯಾಳಕ್ಕ ಪರಮರಾಯೋ ಯಾ